ತಕಿಟ ಧೀಮಿ ನಡನಂ ತಕಿಟ ತಕಿಟ ಧೀಮಿ ನಟ್ಯಂ ಉಲಗಂ ಶಿವನಿನ್ ತಂಜಂ ಅವನ್ ಪಾದಮೇ ಪಂಕಜಂ ನರ್ತನಮೇ ಶಿವ ಕವಸಂ ನಟರಾಜ ಪಾದಂ ನವರಸಂ ಹಿರನನ ಹಿರನನ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ನಾದ ವಿನೋದಗಳ ನಟನ ಸಂತೋಷ